ನೋವಾಸಿ ಬೌದ್ಧ ಜನತಾವಗೆ ಇಲಮ ಗೌರವೇಟ ಪಾತ್ರವನ್ನು ಜಯಶ್ರೀ ಮಹಾಬೋಧಿ ಮಹಂಸಿಗೆ ಸೌಖ್ಯ ಸಹ ಅನಾಗತ ಪ್ರಯತ್ನ ಪಿಲ್ಮದವ ಬರಪತ್ರ ಗಟ್ಟುವಾಕ್ ಮತುವಾಯ್ತಿ ಬಾವ ದಿವೈನ ಇರಿದ ಸಂಗ್ರಹಾಯ್ಟ ವಾರ್ತಾವಿಲಾತಿಯೇನೋ ಇತಿ ಶ್ರೀ ಮಹಾಬೋಧಿ ಮಹಂಸಿಗೆ ಮಲುವೈ ಮ್ಯಾತಗದಿ ಸಿದುಕರಾಯ್ತಿ ಇದಿಗಿರೀಂ ಸಂಬಂಧೇನ್ ಮೊರಟುವ ವಿಶ್ವವಿದ್ಯಾಲಯ ಸಿವಿಲ್ ಇಂಜಿನಿಯರ್ ವಂಶಿ ಮಹಾಚಾರ್ಯ ರಂಗಿಕ ಹಲ್ಲತ್ರು ಮಹತಾವಿಸಿ ನಿಕುತ್ ಕರಾಯ್ತಿ ತಾಕ್ಷಣಿಕ ವಾರ್ತಾವಕ್ ಮಗಿನ್ ಮೇ ಕರುಣು ಅನಾವರಣೆ ಕಲ್ಲತಿಯೇನೋ.

0: ಕೃಷಿ ಕ್ಷೇತ್ರದ ನವಪನಕ್ ಲಭಾತೆಬಿನ್ ಕಸಾಗಲ ಪ್ಲಾಂಟೇಷನ್ ಮಗಿನ್ ಅರಂಭ ಅತಿ ಪ್ರಧಾನ ವ್ಯಾಪ್ರತಿ ಅತರ ಒಬ್ಬ ಸಮೀಪ ಕಸಾಗಲ ಗ್ರೀನ್ ಸೂಪರ್ ಮಾರ್ಕೆಟ್ ಜಾಲಿಯ ಇತ ಅಡು ಮಿಲಕನ ನೆಡತೆ ಒಬ್ಬ ಪಸು ಮೀಟರ್ ಸಹನೆಯಾಗ್ದ ಮಸಕಟ ರೂಪಾಯಿ ಲವಸಿ ಬಂದ ಹಸಕ್ ದಕ್ಕ ಮಿಲತಿಗೆ ನಿಮ್ ಸಂಧಾನ ನಾಯ ಸಹನೆಯಾಗ್ದ ಹಂದೋನಾದೋನ್ ಏಕಮ ಸೂಪರ್ ಮಾರ್ಕೆಟ್ ಜಾಲಿಯಾಯ್
1: ಚಾನಲ್ಲಿಗೆ ತಮಂಗೆ ಅನಿಪತ್ತೆ ಇನ್ನೆ ಕಾವುನದ್ಗೆನಲ್ಲ ಹೋಗಿ ಕೃತಿಗಳು ಯಾವನೋ ಗಿಲ ಮಂದನ್ನು ನಮ್ಮ ಪುಟ್ಟ ಒಂದು ಬೆಲ್ಟ್ ಹಾಕಿ ಹೋದಾಗನ
2: ಅತ್ಯಕ್ಷಣೆಯ ಇಂತಿಕ ಧರ್ಮ ತಿಲಕ
3: ಲಂಕಾವೆ ಓಣ ತರಂ ಕಾಂತಾವ ನಿನ್ನ ಸ್ತ್ರೀ ನಿನ್ನವ ತಮಂಗೆ ಪೌಲ ತನಿಯಮ ರಕಬಲಾಗನ್ನ ಕಿಸಿಮ ಪುರುಷೆಗೆ ಉದವ್ವಕ್ ನೆತಿ
1: ಓಣ ತರಂ ಕಿಯನೇಕ ಅದುಲಿಮ ತಿಯನವನಿ හැමතැනම නෑ කියන්නේ
2: මගේ ඉපැරණි පෙම්වතිය සතියක රාත්‍රී 7:30ට ITN බලන්න සතියක ලක්හඬ

ಸುಪ್ರಿ ತ್ಯಾಗಿ ತುನಾಕ್ ಪ್ರಥಮ ತ್ಯಾಗಿ ಲಕ್ಷ ವಿಸ ಲಕ್ಷ ದಿಕ್ಕೆ ತ್ಯಾಗಿ ಸಮಗ ಸುಪ್ರಿ ಅಂಕೇಟ ತ್ಯಾಗ ಮೆಗಾ ಪವರ್.

ಪ್ರೇಮ ಗೀತದಕ್ಕಮ್ಮ ನಿಮ್ಮ ಮುಳುಗಾಯಕೆಂಟು ಉಪಹಾರ ಆತ್ಮದೇವ ಮುಖದ ಕಿರಣಿ ಪವನ ಕಟ್ಟೆಗೆ ಸಂದೇ ನಿಮ್ಮ

0: ಇಷ್ಟ ಜೋಲಿ ತೂಮಿನಿದ ದಪ್ಪ
1: ಬಿಲಿಯುಂದಲು ಪುರವರೆಯಿದಿ
0: ಐಟಿಎನ್ ಲಖಂಡ ಪೂಜಾ ಸಂಬುದ್ಧ ವಂದನಾ ವಿಸ ಕಲಾಪಯ
1: ದಕಿನ್ ನಿವಿನ್ ಒಬತ್ತ

0: ಜೀವಮಾನ ಉತ್ಕರ್ಷಯ
1: ಆದರಣೀಯ ಜೋಡಿಯ ಜೋಡಿ ಇರಿದಾರಾತ್ರಿ ಹತ್ತಿಟ್ಟು ಹಿಮಾಲಯ
0: ಜೋಡಿ ಸಹಯೋಗಿತಾ ಅನುಗ್ರಹಯ
2: ಹಿಸಟ ಸಿಸಿಲಸಕ್ ಮೆನ್ಮ ಸೂಪರ ನಿಂದಕ್ ಲಬಾದಿನ ಪಾರಂಪರಿಕ ಔಷಧೀಯ ಸತ್ಕಾರ್ಯ ಸಂದೂನ್ ರಾಜ ಕೇಶಾಧೀತಾಯ್ದೆಯ ವೆಡಿ ವಿಸ್ತರ ಸದಹ ಬಿಂದುವೈ ಹತಾಯ್ ಹಯಾಯ್ ತುನ್ಸಿಯ ವಿಸಿಪಹಾಯ್ ವಿಸಿಪಹ ಅಮತನ್ನ
3: ಐಬುವನ್ ರಾತ್ರಿ ಹತಾಯ್ ವಿನಾಡಿಯ ಕಾಯೇ

ಜ್ಞಾನ ರೇಡಿಯೋ ITN ಗುಣಾತ್ಮಕ ಸಹ ನಿಷ್ಪಾದನೆಯಕ್ಕೆ ಸಂದಹ ನವೀನ ತಾಕ್ಷಣೀನ್ ಬಲಗೆನ್ಬುನು ಡೋಮಾ ಕಲಿವೆಟ ಇವತ್ ಕಿರಿಮೆ ಯಂತ್ರಯಕ್ ಒಬತ್ ಅದಮೇನ ಉಂಕರನ್ನ ಸುಲಹ ಮಧ್ಯ ಪರಿಮಾಣ ಸಹ ನಿಷ್ಪಾದಕೀನ್ ಸಂದಹ ಸ್ವಯಂಕ್ರಿಯ ವಿಕಟಿಮೆ ಯಂತ್ರಯಕ್ ಹಂದುನ್ವಾದೀಮೆ ಪುರೋಗಾಮಿಯಾವನ ಮಾಕ್ಸ್ಪೆನ್ ಸಮೂಹ ವ್ಯಾಪಾರೇಟ ಅನುಬಂಧಿತ ಮಾಕ್ಸ್ಪೆನ್ ಹೋಲ್ಡಿಂಗ್ಸ್ ಪೂರ್ತಿಲಿಕ್ಕೆ ಸಮಾಗಮ ವಿತೀನ್ ಅದಮ ಅವತಾನ್ನ 01 ಹತ್ತೈ ಹೈಸೆ ಹತ್ತು ನಮೆ 579